0: ಇಯಾಬಾ ಸೋಯಿಬಾಯಿ ತಾಯಿ ತಂಗಿ ಮಾಮಾ ಮೇಣ ಬರೇ ತಿರ್ಮಿಂಗ ಜೊಹರಾಪೆ ನೀಂಜು ನಾ ತೊಲ್ಲೆ ಕಥಾ ಬರ್ತಾ ಅಹಲಿ ತಕ್ಕಿ ಶ್ಯಾಮ ಸುಂದರ ಮಾಮಾ ಮನಸಿ ಜೊಹರಾ ಮಾಮಾ
1: ಜೊಹರಾ ಹರಿ ಬಣಜಾ ಒಡೆ ಇಯಾಬಾ ಗಂಜಿನಿ ಬರೇ ತಾಯಿ ತಂಗಿ ಬರೇ ತಕ್ಕಿ ಜೊಹರಾ
0: ಅತಿ ಮಾಮಾ ಮಾರ ತೋ ಇದಿ ಬಾ ಚಾಸಬಾಸ ಕಥಾ ಹಿ ನೈ ಶಿಕ್ಷಾತಿ ಕಥಾ ಹಿ ನೈ ಆಶಾ ಅವನ ಬರ್ತಿ ಕಥಾ ಹಿ ನೈ ಎರಾ ತಕ್ಕಿ ನೀಂಜು ಮಾರ ಆಸನ ವಿಷಯ ರೇ ಕಥಾ ಅನು
1: ಕಥಾ ಅನು ಜೋಲ್ ಕೆ ಪೆಲ್ ಕೆ ಅನು ಆಸತೆ ಕಮ ನೈ ಅಂಬಿ ಕಂಡ ಕಮ ಕಿನೆ ಎನಿ ಕಮ ಕಿನೆ ಒಡೆ ಎ ಕಥಾ ತಿಸ್ಕೆ ಮಾರ ಪುಂಜಲಿ ಕಾವೆಲಾ
0: ಹಾ ಮಾಮಾ ಒಡೆ ಎನಿ ಎನಿ ಸುವಿಧಾ ಮನೆ ಆಸಾ ತಾಣ ಮಾ ಲೋಕ ಪೈ ಏನಾ ನಾ ಕಿನೆ ಈ ಸಬಕ್ ಭಿತ್ರ ಮಾರ ಪೊಲ್ಕಿ ಜೋಲ್ಕಿ ಅನು
1: ಆಶಾ ತ ನೇಹ ಕಮ ಇದಿ ಅತೆ ಏನಾ ಕಿಚಿ ನಾಯ್ತಿ ಎದುರುಂಡಿ ರ ಪ್ರಾಥಮಿಕ ಚಿಕಿತ್ಸಾ ಇಂಜಿನ್ ರೂಮ ನಾಯ್ತಿ ಎದುರ ಇನ್ನಿಗೆ ಡಾಕ್ಟರ್ ಕಾನತ ಡಾಕ್ಟರ್ ನೆಸಿ ಇಲ್ಲ ಹಿ ಆಶಾಸ್ಕೆ ಜಿ ನಾಯ್ತಾಕಿರ ಡಾಕ್ಟರ್ ತಿ ಕಮ ಎದಿಸ್ಕೆ ಕಿಹಿಮ್ ನೇ ಕಥಾ
0: ಓಡೆ ಮಾ ಪೈ ಮಾರ ಡಾಕ್ಟರ್ ಕಾನ್ ತಹ ನಾಯ್ ಮನೆ ಹೆಕ್ಕು ಹಕ್ಕು ಡಾಕ್ಟರ್ ಕಾನಸ್ಕೆ ಡೋಯಿನು ಇದ ತಕ್ಕಿ ಮಗರ ಡಾಕ್ಟರ್ ಲೆ ಆಶಾ ಮನೆ ಈ ಆಶಾ ತಾಣ ಮಾರ ವಿಭಿನ್ನ ಪ್ರಕಾರ ನಿಹಿ ನಿಹಿ ಅಶೋಪತ್ರ ಆಪೆ
1: ಅವಳೆ ಈ ಅತಿ ಮನೆ ರೋಗ ದುಃಖಾತಿ ಕಥಾ ತಕ್ಕಿ ಇದೇನು ಸುವಿಧಾ ಅಸುವಿಧಾ ತಕ್ಕಿಸ್ಕೆ ತಾನು ಮನೆ
0: ಏನಕ್ಕೆ ಮಾರ ತೊಲಿ ಮಚ್ಚು ಗುರು ಗುಣಿಯಾ ಎಲ್ತಿ ಸಮಾನ ಈ ಆಶಾ ಮಾ ಪೈ ಆಜಿಕಾಲಿ ವರ್ತಮಾನ ಗುರು ಗುಣಿಯಾ ಐಚಿ ಅನೆ ಹಾ
1: ಹಾ ಎದಿ ನೇಟ್ ಏನ್ ತಕ್ಕಿ ಚರೆ ರೋಗ ದುಃಖಾಸ್ಕೆ ಗಡ್ಡು ವಾಹಿನು ಒಡೆ ನಾಯ್ತಿ ಸಮಸ್ಯೆ ಆಸ್ಕೆ ಗಡ್ಡು ವಾಹಿನೆ ನಾಯ್ತಿ ಅಕಕರ ಪದಾ ಬುಡಾ ಬುಡಿ ಬಾರೆ ತಕ್ಕಿಸ್ಕೆ ಹೆಚ್ಚೆ ಬೆಳ್ತಾ ಏನೇನು ರೋಗ ದುಃಖ ಹಿನೆ ಒಡೆ ಹಠಾತ್ ರೇ ಮಾರ ಜೋದಿ ಅಂಬಿಕಂಡಾ ಹಾಸ್ಪಿಟಲ್ ತಾನು ಇಚಿ ಸರೆ ತ ಡಾಕ್ಟರ್ ಬೆಟಾ ಐ ಒಡೆ ಹಾಸ್ಪಿಟಲ್ ತ ಹಜಾರ್ ತಕ್ಕಿಸ್ಕೆ ಹೆಕ್ಕ ಹಜಾ ಬಾಹರ್ ತಕ್ಕಿ ಅಮ್ನೆ ಪಾಮ್ನಿ ತಾಣ ತ ಜರು ಜಾಗಾ ರೋಚಕ ಲಾಗೆ ತಾಯ ಮನೆ ಅಂಬಿಕಂಡಾ ಪಾಹರಿ ನಾ ಮನೆ ಇಲ್ಲೆ ಅಂಬಿಕಂಡಾ ಪೋನ್ ಮನೆ ಇಲ್ಲೆ ಇಲ್ಲ ಎಚೆ ಪ್ರಕಾರ ಸಮಸ್ಯೆ ಮಂಜಾಮ್ನೆ ಎದಾಪೈ ನಾಯ್ತಾ ಆಶಾ ದಿದಿರೊಂಡಿ ಆತೆ ಇದಿ ಆಹನ ಹರಕ ಮಂಗೆ ತಕ್ಕಿ ಒಜಿತೆ ಒಡೆ ನೆಹಿ ಆತೆ ಒಡೆ ಆಶಾ ತಾಣ ತಾಯಿ ಬಾಯ್ ತಾಯಿ ತಂಗಿ ಬರೇ ತಾರಿ ಇಯಾಬಾ ಈ ಆಸನ್ ತಾಣ ಮೀಂಬು ಹಚ್ಚಿ ಸಾರಿ ತಾನೆ ತಾಣ ಹೊಸಪತ್ರಸ್ಕೆ ಮನೆ ನೆತರಿ ಪರೀಕ್ಷಾ ಖಾಲಿಸ್ಕೆ ಮಂಜಾಮ್ನೆ ಅಂಬಾರ್ ಕಿ ಮುಣಕ ಬಿಸಾಪೆ ಕಿರ ಅಂಬಾರ್ ಕಿ ಬಂಡು ಬಿಸಾಪೆ ಕಿರ ಏನು ಅಸುವಿಧಾ ತಿಸ್ಕೆ ತಾನೆ ತಾಣ ರೋಚಕ ಸುವಿಧಾ ಮನೆ
0: ಮನೆ ಒಡೆ ಏನ ಹೆಸರು ಮಾಮಾ ತಿಯುಂ ಬಡಾ ತಿಯುಂ ಬಡಾ ಪ್ರಾಯತ ಬೆಸಿ ಮಂಗ ಬೆಮಾರ ಆನೆ ಬೆಮಾರ ಇಚ್ಚಿ ಸಾರೆ ಝಾಡಾ ಬಾಂತಿಸ್ಕ ಆಯಾನೆ ಕಿ ನಮರ ಜಿಕೆ ಆಯಾನೆ ನೀನು ಎಲ್ಲಿ ಹಚ್ಚಿಲೆ ನಮರ ಜೊತೆ ಆಹಿನ ಹೆಸರು ಮಾರ ಅವನೇ ಹಾಲೆ ತಕ್ಕಿ ಆಶಾ ತಾಣ ಹಚ್ಚಿ ಸಾರೆ ನೆತ್ತರಿ ಹಿತ್ತಿ ಸಾರೆ ನೆತ್ತರಿ ಪರೀಕ್ಷೆ ಹಾಂ ವ್ಯಸ್ತಾನೆ ನೀವು ಮಲೇರಿಯಾ ಹಾಂ ಜಿಕಿ ಕಿ ಅಲ್ಗಾ ನಮರ ಹಾಂ ಜಿ ಈ ಹಿಸಾಬ್ರೆ ಅಸಹ್ಯಾನೆ ಮಾರ ಡೈಟ್ ಎಮಂಜಾ ಮೆಡಿಕಲ್ ತಸ್ಕೆ ಹಜಾ ಸಮಾ ಒಡನಿ ಅಸೋ ರಿಸ್ಪಾನ್ಸಿಬಲ್ ಆಡಿ ನಾಯಿ ಗಡ್ಡಿಸ್ಕೆ ಟ್ರೀಟ್ಮೆಂಟ್ ಆಲಿ ಆಡಿ ನಾಯಿ ಓಡೆ ಏನ ಇಚ್ಚಿ ಸಾರೆ ಅವರ ಕತ್ತಾ ಮಾರ ಜೊತೆ ಜಾಳ ಬಾಂತಿ ಆನಾ ಇಚ್ಚಿ ಸಾರೆ ಪ್ರಾಯ ನಸ್ಕಾಣ ಉಣಾಣ ಕೊಕರ್ ಪುದಾಣಿ ಅಪೆ ಕಜಾ ಲೋಕ ಅಪೆ ಬಾಂಡಿ ಟಿಕೆ ಓಜಿರ್ನ ಆನೆ ಬಾಂಡಿ ಅರ್ಗೆ ಎದ ತಕ್ಕಿ ಎವಸ್ ಕತಾಣ ಓ ಆರ್ ಎಸ್ ಇಂಜ್ ಮನೆ ಮಾರ ದಣ ಎರಿಸಾ ಸಮಾ ರೋ ಲಿಟರ್ ಏ ತಾರ ಪಾಕೆಟ್ ಲಾಕಾ ಜೊತೆ ಮಾರ ಮೆಥಾ ಗಹನಾ ಇಚ್ಚಿ ಸಾರೆ ಮಾ ಬಾಂಡಿ ಚಿಕೆ ನಿಹಿಡೋಯಿನೆ ಝಾಡಾ ಬಾಂತಿ ಆಹಾ ಚಿಸ್ಕೆ ಅಲ್ಲ ಮಂಗಲ್ಪ ಕೊಮ ಆಯಾನೆ ಎದಾ ತಕ್ಕಿ ಮಾರ ಆಶಾ ತಾಣ ಜೆತಿಕಿ ತಾನೆ ತಾನ ಹಾಲೆ ತಕ್ಕಿ ಅಶೋಪತ್ರ ಮನೆ ಎವಾತಿ ಮಾರ ರಿಸಾ ಸಮಾ ವ್ಯವಹಾರ ಕಿ ನ
1: ಹಾ ಬಾರ ತಕ್ಕಿ ಜೆ ಎದುರುಂಡಿ ಸುವಿಧಾ ಮಂಜಾನೆ ಅಂಬಾರ್ ಕಿ ಬಿಸಾ ಬಥಾ ಅಹಿಂ ಚಿಸ್ಕೆ ತಾನೆ ತಾಣ ಮನೆ ಅಸೋ ಮನೆ ಕಿ ಅಂಬಾರ್ ಕಿ ಡೆಂಗು ರೋಗ ಆಪೆ ಕಿ ಏನಿಲ್ ತಿನ್ ರ ನಮರ್ ದುಃಖ ಆಪೆ ಕಿ ತಾರುಂ ಬಿಸಾ ಆಪೆ ಟೆಸ್ಕಾ ಕೊಡಾ ರ ಏನಿ ಅಂಬಿ ಕಂಡ ತೊರ್ಗಿ ಸಾರೆ ಕಿ ಅಂಬಿ ರೀತಿ ಸಾರೆ ಎಲ್ಲ ಏನಾ ತಿಸ್ಕೆ ತಂಗೆ ತಕ್ಕೆ ಪ್ರಾಥಮಿಕ ಚಿಕಿತ್ಸಾ ಕ್ಯಾಲ್ ತಕ್ಕಿ ಜಿ ಆಶಾ ತಾಣ ಮಂಜಾನಾ ಅಶೋಪತ್ರ ಮಂಜಾನೆ ತ ಎದಾ ಪೈ ತಾಯಿ ಬಾಯ್ ಈ ಆಶಾ ತಾಣ ಜೋಗಾಯೋಗ ಕಿತಿ ಸಾರೆ ತಾನೆ ತಾಣ ಹಚ್ಚಿ ಸಾರೆ ತಾನು ಎನಿಕ್ಸ್ಕೆ ತಾನೆ ತಾಣ ಮನೆ ಅಶೋಪತ್ರ ಮಂಗೆ ಹಿಯಾನೆ ಎದಾ ಪೈ ಅರ್ಡರ್ ಕತೆ ನಾ ಹೆಚ್ಚ ಅಂಬಾರ್ಗೆ

ಐರಾ ತಾನ ಕರ್ತ ಮನೆ ಜಿಲಿ ಮಿಲಿ ಬೋಂಡ ಕಲತ ಮನೆ ತಾಯಿ ಮಾರಿ ಬೋಂಡ ಜಾವನಿ ತಾನ ಕರ್ತ ಮನೆ ಜಿಲಿ ಮಿಲಿ ಬೋಂಡ ಕಡತ ಮನೆ ತಾಯಿ ಮಾರಿ ಬೋಂಡ ಜಾಮನಿ ತಾನ ಕರ್ತ ಮನೆ ಜಿಲಿ ಮಿಲಿ ಬೋಂಡ ಕಡತ ಮನೆ ತಾಯಿ ಮಾರಿ ಬೋಂಡ ಜಾಮನಿ ತಾನ ಕರ್ತ ಮನೆ ಜಿಲಿ ಮಿಲಿ ಬೋಂಡ ಕಡತ ಮನೆ ತಾಯಿ ಮಾರಿ ಬೋಂಡ ಜಾಬತಿ ತಾನ ಕರ್ತ ಮನೆ ಜಿಲಿ ಮಿಲಿ ಬೋಂಡ ಕಡತ ಮನೆ ತಾಯಿ ಮಾರಿ ಬೋಂಡ ಜಾಗಮಿತ ತಾನ ಕರ್ತ ಮನೆ ಜಿಲಿ ಮಿಲಿ ಬೋಂಡ ಕಡತ ಮನೆ ತಾಯಿ ಮಾರಿ ಬೋಂಡ ಜಾಬಸಂತ ತಾನ ಕರ್ತ ಮನೆ